ರಚನಾ ಸಮರ್ಪಣ ಶ್ರೀ ಬಿ ಜೆ ಪ್ರಕಾಶ್. ವ್ಯಾಖ್ಯಾನ ಕೆ ವಿಜಯ ಕುಮಾರಿ, ಬಿ ಜೆ ಪ್ರಕಾಶ್.